ಏವ ಭಾಗಂ ಊರ್ಜಸ್ವತೇಃ ಪಯಸ್ವತೇಃ ಪಯಸ್ವತೇರೋರ್ಜಸ್ವತೇರೋರ್ಜಸ್ವತೇಃ ಪಯಸ್ವತೇಃ ಪ್ರಜಾವತೇಃ ಪ್ರಜಾವತೇಃ ಪಯಸ್ವತೇರೋರ್ಜಸ್ವತೇರೋರ್ಜಸ್ವತೇಃ ಪಯಸ್ವತೇಃ ಪ್ರಜಾವತೇಃ ಪಯಸ್ವತೇಃ ಪ್ರಜಾವತೇಃ ಪ್ರಜಾವತೇಃ ಪಯಸ್ವತೇಃ ಪಯಸ್ವತೇಃ ಪ್ರಜಾವತೇರಣಮೇವ ಅಣಮೇವಾ ಪ್ರಜಾವತೇಃ ಪಯಸ್ವತೇಃ ಪಯಸ್.

0: Dear listeners of Shaivam.org, the following is
1: Gangadhar Ashtakam,
0: presented by Dr. M. Gokulakrishna Iyer.
2: Maulau Ganga Shashankau, Karacharanatale Shitalanga Bhujangaha, Vame Bhage Dayardra, Himagiritanaya Chandanam Sarvagatre, Itham Shitam Prabhutam, Tavakanakasabhanathavodham Kvashaktihi, चित्ते निर्वेद तप्ते यदि भवति न ते नित्यवासो मदीये गांगम वारि मनोहारि मुरारि चरणच्युतम् त्रिपुरारि शिरश्चारि पापहारि पुनातु माम् श्रीमत् क्षीरतरंगिणी तटगते पुण्ये विरिञ्चेः पुरे नित्यं सन्निहितं किलाकलयितुं क्षीराभिषेकादरं श्रीगारुत्मत वल्लिका सहचरं मार्गे सहायं नृणाम् ಶ್ರೀಮದ್ದೀಕ್ಷಿತ ವಿಪ್ರದೈವತವರಂ ಸಂಚಿಂತಯೇ ಶಂಕರಂ. ಶ್ರೀಮದ್ ಅಪ್ಪಯ್ಯ ದೀಕ್ಷಿತೇಂದ್ರ ರಚಿತಸ್ಯ ಗಂಗಾಧರಾಷ್ಟಕಸ್ಯ ಷಷ್ಠ ಶ್ಲೋಕ. ಶ್ಲೋಕೇಸ್ಮಿನ್ ತ್ರಿಪುರಾಸುರ ತರ್ಜನರೂಪಾಂ ಆರ್ತಿಮಾಪದ್ಯಮಾನಾನಾಂ ಇಂದ್ರಾದಿದೇವಾನಾಂ ಆರ್ತಿಹಂತಾರಂ ಭಗವಂತಂ ತ್ರಿಪುರಘ್ನಂ ಸ್ತುವಂತಿ ದೀಕ್ಷಿತೇಂದ್ರಾಃ. ಸಂತ್ರಸ್ತೇಷು ಪುರಾ ಪುರಾಸುರಭಯಾತ್ ಇಂದ್ರಾದಿ ವೃಂದಾರಕೇಶು ಆರೂಢೋ ಧರಣೀರಥಂ ಶ್ರುತಿಹಯಂ ಕೃತ್ವಾ ಮುರಾರಿಂ ಶರಂ ರಕ್ಷನ್ಯಃ ಕೃಪಯಾ ಸಮಸ್ತ ವಿಬುಧಾನ ಜಿತ್ವಾ ಪುರಾರೀನ್ ಕ್ಷಣಾತ್ ಆರ್ತತ್ರಾಣಪರಾಯಣಸ್ಸ ಭಗವಾನ್ ಗಂಗಾಧರೋ ಮೇ ಗತಿಃ ಇತಿ ಶ್ಲೋಕಃ. ಪುರಾ ಪುರಾಸುರಭಯಾತ್ ಸಂತ್ರಸ್ತೇಷು ಸತ್ಸು ಇಂದ್ರಾದಿ ವೃಂದಾರಕೇಶು ಯಹ ಶ್ರುತಿಹಯಂ ಧರಣೀರಥಂ ಆರೂಢಃ ಸನ್ನ ಮುರಾರಿಂ ಶರಂ ಕೃತ್ವಾ ಕೃಪಯಾ ಸಮಸ್ತ ವಿಬುಧಾನ ರಕ್ಷನ್ನ ಪುರಾರೀನ್ ಕ್ಷಣಾತ್ ಜಿತ್ವಾ ಲೋಕಾನ್ ಆದರಾತ್ ರರಕ್ಷ. ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತ್ಯನ್ವಯ. ಶ್ರೀ ಶಿವಮಹಾಪುರಾಣಸ್ಯ ದ್ವಿತೀಯಾಯಾಃ ರುದ್ರಸಂಹಿತಾಯಾಃ ಪಂಚಮಸ್ಯ ಯುದ್ಧಖಂಡಸ್ಯ ಆದ್ಯೇಷು ದ್ವಾದಶಸ್ವಧ್ಯಾಯೇಷು ಮಹತಾ ಪ್ರಪಂಚೇನ ಪ್ರತಿಪಾದಿತಂ ತ್ರಿಪುರವದ ವೃತ್ತಾಂತಂ ಸಂಗೃಹಂತಿ. ಪುರಾ ಪುರಾಸುರಭಯಾತ್ ಸಂತ್ರಸ್ತೇಷು ಸತ್ಸು ಇಂದ್ರಾದಿ ವೃಂದಾರಕೇಷು ಯಹ ಕೃಪಯಾ ಸಮಸ್ತ ವಿಬುಧಾನ್ ರಕ್ಷನ್ನ ಪುರಾರೀನ್ ಜಿತ್ವಾ ಪುರಾರೀನ್ ಜಿತ್ವಾ ಲೋಕಾನ್ ಆದರಾತ್ ರರಕ್ಷ. ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ಪುರಾ ಪೂರ್ವಸ್ಮಿನ್ ಕಾಲೆ ಪುರಾಸುರಭಯಾತ್ ಪುರೇಷು ಬ್ರಹ್ಮಪಿತಾಮಹ ನಿರ್ದೇಶೇನ ಮಯಾಸುರ ನಿರ್ಮಿತೇಷು ಕಾಂಚನರಾಜತಾಯಸೇಷು ತ್ರಿಷು ಲೋಕೇಷು ವಸಂತಃ ಅಸುರಾಃ

0: ಪುರಾಸುರಾಃ ಭಗವತ ಕಾರ್ತಿಕೇಯನ ಹತಸ್ಯ ತಾರಕಾಸುರಸ್ಯ ತ್ರಯಸ್ಸುತಾಃ ತಾರಕಾಕ್ಷ ವಿದ್ಯುನ್ಮಾಲಿ ಕಮಲಾಕ್ಷಾಃ ತೇಭ್ಯಃ ಯದ್ಭಯಂ ತತ್ ಪುರಾಸುರಭಯಂ ತಸ್ಮಾತ್ ಸಂತ್ರಸ್ತೇಷು ಸತ್ಸು ತೇಷಾಂ ಅಸುರಾಣಾಂ ಅಜೇಯತ್ವಾಮರತ್ವಾ ಪ್ರತಿದ್ವಂದ್ವತ್ವಂ ಅವಲೋಕ್ಯ ಸಂತ್ರಸ್ತಃ ಇತ್ಯರ್ಥಃ. ಇಂದ್ರಾದಿ ವೃಂದಾರಕೇಶು ಇಂದ್ರಃ ಆದಿರ್ಯೇಷಾಂ ವೃಂದಾರಕಾನಾಂ ದೇವಾನಾಂ ತೇಷು ಯಃ ಕೃಪಯಾ ಸಮಸ್ತ ವಿಬುಧಾನ್ ರಕ್ಷನ್ ಸಮಸ್ತ ವಿಬುಧಾನ್ ಮಯಸದೃಶಂ ದೈತ್ಯಂ ಚೇತ್ಯರ್ಥಃ. ಪುರಾರೀನ್ ಶಿವಪೂಜಾ ವ್ಯತಿಕ್ರಾಂತಾನ್ ಜಿತ್ವಾ ವಿಜಿತ್ಯ ಲೋಕಾನ್ ಆದರಾತ್ ಯತ್ನಾತ್ ರರಕ್ಷ ಸಹ ಭೂತಭಾವನಃ ಆರ್ತತ್ರಾಣಪರಾಯಣಃ ಆರ್ತಃ ಆಧ್ಯಾತ್ಮಿಕಾಧಿದೈವಿಕಾಧಿಭೌತಿಕರೂಪೇಣ ಯೇನ ಕೇನಚಿತ್ ವ್ಯಸನೇನ ಪೀಡಿತಃ ತೇಷಾಂ ತ್ರಾಣಂ ಸಂರಕ್ಷಣಂ ಆರ್ತತ್ರಾಣಂ ತಸ್ಮಿನ್ ಪರಾಯಣಂ ಆಸಕ್ತಿರಿಯಸ್ಯ ಸಹ ಭಗವಾನ್ ನಿಗ್ರಹಾನುಗ್ರಹ ಶಕ್ತಃ ಗಂಗಾಧರಃ ಗಂಗಾಂ ಸ್ವಶಿರಸಿ ದಧಾನಃ ಪರಮೇಶ್ವರಃ ಮಮ ಗತಿಃ ಗಂತವ್ಯಾ ಪರಾದೇವತಾ. ಅಥ ಭಗವತಃ ತ್ರಿಪುರಾಸುರ ವಧಪ್ರಕಾರಂ ವಕ್ತುಂ ಪ್ರಕ್ರಮಂತೆ ಆದೌ ತದಾರೂಢಂ ರಥಂ ವರ್ಣಯಂತಿ ಶ್ರುತಿಃ ಯಂ ಧರಣೀರಥಂ ಆರೂಢಃ ಇತಿ. ಧರಣೀರಥಂ ಧರಣಿ ಸರ್ವಲೋಕಮಯೀ ಪೃಥ್ವೀ ಏವ ರಥಃ ಧರಣೀರಥಃ ತಂ ಶ್ರುತಿಃ ಯಂ ಶ್ರುತಯಃ ಚತ್ವಾರಃ ವೇದಾಃ ಏವ ಹಯಃ ಅಶ್ವಾಃ ಯಸ್ಯ ರಥಸ್ಯ ಸಹ ಶ್ರುತಿಹಯಃ ತಂ ಆರೂಢಃ. ತದನಂತರಂ ಭಗವತ್ಪ್ರಯುಕ್ತಂ ಶರಂ ದರ್ಶಯಂತಿ ಮುರಾರಿಂ ಶರಂ ಕೃತ್ವಾ ಇತಿ. ಮುರಾರಿಂ ಪರಬ್ರಹ್ಮಕೋಟಿಭೂತಂ ಭಗವಂತಂ ನಾರಾಯಣಂ ಶರಂ ಬಾಣಂ ಕೃತ್ವಾ ವಿಧಾಯ ಶಿವವಿಷ್ಣೋಃ ಭೇದಂ ಕಲ್ಪಯದ್ಭಿಃ ವಿಷ್ಣುಪಕರ್ಷಂ ಕುರುವದ್ಭಿಶ್ಚ ಹರದತ್ತ ಶಿವಾಚಾರ್ಯೈಃ ಹರಿಹರತಾರತಮ್ಯಾಖ್ಯೇ ಗ್ರಂಥೇ ತದುಭಾಭ್ಯಾಂ ಕೃತಃ ತ್ರಿಪುರಾಸುರವಧಃ ಏವ ಮುಕ್ತಃ. ಏಕಸ್ತು ಬಾಣಗತಿಮೇತ್ಯ ಕರಂ ವೃಣೋತಿ ಅನ್ಯೋಕ್ಷಿಪತ್ ಪುರಜಯಾಯ ತಮೇವ ಬಾಣಂ ಕೋವಾನಯೋರಧಿಕ ಇತ್ಯನುಚಿಂತ್ಯ ವೃದ್ಧಾಃ ಸತ್ಯಂ ಬ್ರುವಂತು ತಮಿಮಂ ವಯಮಾಶ್ರಯಾಮಃ ಇತಿ. ಕೋವಾ ಅನಯೋಃ ಅಧಿಕಃ ಇತ್ಯನುಚಿಂತಯಂತಃ ವಯಂ ಭಗವತ್ಪಾದ ಮತಾನುಯಾಯಿನಃ ದ್ವಾವಪಿ ಸಮಾವೇವ ಇತಿ ವದೇಮ. ವ್ಯಾಸಾಚಾರ್ಯ ಪ್ರಕಟಿತಂ ಸತ್ಯಂ ಜಾನಂತೋ ವಯಂ ಉಭಾವಪ್ಯಾಶ್ರಯೇಮ. ತದನಂತರಂ ತಲ್ಲೋಕತ್ರಯ ವಧಪ್ರಕಾರಮಾಹುಃ ಕ್ಷಣಾತ್ ಇತಿ ಯುಗಪತ್ ಏಕಸ್ಮಿನ್ನೇವ ಕ್ಷಣೇ ತ್ರೀನಪಿ ಲೋಕಾನ್ ಪ್ರಣನಾಶ ಇತ್ಯರ್ಥಃ. ಶ್ರೀ ಶಿವಮಹಾಪುರಾಣಾಂತರ್ಗತಾಯಾಂ ದ್ವಿತೀಯಾಯಾಂ ರುದ್ರಸಂಹಿತಾಯಾಂ ಪಂಚಮೇ ಯುದ್ಧಖಂಡೆ ಸೂತಶೌನಕ ಸಂವಾದಾಂತರ್ಗತೆ ಸನತ್ಕುಮಾರ ಪಾರಾಶರ್ಯ ಸಂವಾದೆ ತ್ರಿಪುರಾಸುರ ವಧವೃತ್ತಾಂತಃ ದ್ವಾದಶಭಿಃ ಅಧ್ಯಾಯೈಃ ಮಹತಾ ಪ್ರಪಂಚೇನ ಕಥಿತಃ. ತತ್ರ ಪ್ರಥಮಾಧ್ಯಾಯೇ ಏವಂ ಕಥಾ. ತಾರಕಾಸುರೇ ಭಗವತಾ ಕಾರ್ತಿಕೇಯೇನ ಹತೆ ತಸ್ಯ ತ್ರಯಸ್ಸುತಾಃ ತಾರಕಾಕ್ಷ ವಿದ್ಯುನ್ಮಾಲಿ ಕಮಲಾಕ್ಷಾಃ ಮೇರುಗುಹಾಯಾಂ ಸ್ಥಿತ್ವಾ ಬ್ರಹ್ಮಾಣಮುದ್ದಿಶ್ಯ ಘೋರಂ ತಪಶ್ಚಕ್ರುಃ. ತತ್ತಪಸಾ ಪ್ರೀತೋ ಬ್ರಹ್ಮ ತೇಭ್ಯಃ ವರಂ ದಾತುಮಾವಿರ್ಬಭೂವ ಅವಧ್ಯತ್ವ ನಿರ್ಜರತ್ವ ನೀರೋಗತ್ವಾಮರತ್ವ ಯಾಚತಃ ತಾನ್ ಅಸುರಾನ್ ಅನ್ಯಂ ವರಂ ವರೀತುಂ ನಿರ್ದಿಶತ್ ಸ ಬ್ರಹ್ಮದೇವಃ. ಅಥ ತನ್ನಿದೇಶಾನುಸಾರಂ ವರಂಯ ಯಾಚಿರೆ ಸ್ವರ್ಣಮಯೀಂ ಪುರೀಂ ತಾರಕಾಕ್ಷೋಯ ಯಾಚ ರಜತಮಯೀಂ ಕಮಲಾಕ್ಷಃ ಆಯಸೀಂ ಚ ವಿದ್ಯುನ್ಮಾಲಿ. ಅವಧ್ಯತ್ವ ನಿರ್ಜರತ್ವ ನೀರೋಗತ್ವಾಮರತ್ವ ಸಿದ್ಧ್ಯರ್ಥಂ ಕೀದೃಶಂ ವರಂಯ ಯಾಚಿರೆ ಇತ್ಯಾಹ. ಪುರೇಷ್ವೇತೇಷು ಭೋ ಬ್ರಹ್ಮನ್ ಏಕಸ್ಥಾನ ಸ್ಥಿತೇಷು ಚ मध्यान्हाभिजिते काले शीतांशौ पुष्पसंस्थिते उपर्युपरि अदृष्टेषु व्योम्नि लीलाभ्रसंस्थिते वर्षत्सु कालमेघेषु पुष्करावर्तनामसु तथा वर्षसहस्रान्ते समेष्यामः परस्परम् एकीभावं गमिष्यन्ति पुराण्येतानि नान्यथ सर्वदेवमयो देवः सर्वेषां मे कुहेलया असंभवे रथे तिष्ठन्न सर्वोपस्करणान्विते असंभाव्यैककाण्डेन भिनत्तु नगराणि नः निर्वैरः कृतिवासास्तु योऽस्माकमिति नित्यशः वन्द्यः पूज्योऽभिवाद्यश्च सोऽस्माकं निर्दहेत् कथम् इति चेतसि सन्धाय तादृशो भुवि दुर्लभः इति तदभीप्सितमनुगृह्य पुरत्रयं निर्मातुं मयासुरम् आज्ञापयामास ब्रह्मा मयासुरश्च स्वतपसा स्वर्गे तारकाक्षस्य हैमंपुरं व्योम्नि विद्युन्मालिनः राजतंपुरं भूमौ च कमलाक्षस्य आयसंपुरं निर्ममे एवं पुरत्रयं प्राप्य प्रविष्टास्तारकात्मजाः बुभुजुः सकलान् भोगान् महाबलपराक्रमाः कल्पद्रुमैश्च संकीर्णं गजवाजिसमाकुलं नानाप्रासादसंकीर्णं मणिजालसमावृतं सूर्यमण्डलसङ्काशैः विमानैर्सर्वतोमुखैः पद्मरागमयैश्चैव शोभितं चन्द्रसन्निभैः प्रासादैर्गोपुरैर्दिव्यैः कैलासशिखरोपमैः दिव्यस्त्रीजनसङ्कीर्णैः गन्धर्वैस्सिद्धचारणैः रुद्रालयैः प्रतिगृहम् अग्निहोत्रैः प्रतिष्ठितैः द्विजोत्तमैश्च शास्त्रज्ञैः शिवभक्तिरतैः सदा वेदाध्ययनशालाभिः विविधाभिः पृथक् पृथक् महात्मभिः शुभाचारैः पुण्यवद्भिः प्रवीक्ष्यते पतिव्रताभिः सर्वत्र पावितं स्थलमुत्तमं पतिसेवनशीलाभिः विमुखाभिः कुधर्मतः दैत्यशूरैर्महाभागैः सदारैस्ससुतैर्द्विजैः श्रौतस्मार्तार्थतत्त्वज्ञैः स्वधर्मनिरतैर्युतं व्यूढोरस्कैर्वृषस्कन्धैः समायुद्धधरैः सदा प्रशान्तैः कुपितैश्चैव कुब्जैर्वामनकैस्तथा नीलोत्पलदलप्रख्यैः नीलकुञ्चितमूर्धजैः मयेन रक्षितैः सर्वैः शिक्षितैर्युद्धलालसैः वरसमररतैर्युतं समन्तात् अजशिवपूजनया विशुद्धवीर्यैः रविमरुतमहेन्द्रसन्निकाशैः सुरमथनैः सुदृढैः सुसेवितञ्यत् शास्त्रवेदपुराणेषु ये ये धर्माः प्रकीर्तिताः शिवप्रियास्तदा देवाः ते धर्मास्तत्र सर्वतः एवं लब्धवरास्ते तु दैतेयास्तारकात्मजाः शैवं मयमुपाश्रित्य निवसन्ति स्म तत्रह इति तेभ्यो भीताः देवाः ब्रह्मानं शरणं जग्मुरित्याह द्वितीयेऽध्याये अथ तत्प्रभयादग्धाः देवाहीन्द्रादयस्तथा सम्मन्त्रे दुःखिताः सर्वे ब्रह्मानं शरणयेयुः इति स च ब्रह्मदेवः शिवं प्रार्थयितुं तान् निर्दिदेश तन्निर्देशानुसारं ते देवाः शिवं स्तुत्वा दैत्यबाधां तस्मै निवेदयामासुः अस्मिन्नध्याये देवैः कृता शिवस्तुतिः अवधेय द्वितीयेऽध्याये तृतीयेऽध्याये एवं कथा त्रिपुराध्यक्षस्य पुण्यवत्वात् धर्मरतत्वात् शिवभक्तिमत्वाच्च तेषामसुराणाम् आत्मना अवध्यत्वं शरणागतेभ्यस्तेभ्यः देवेभ्यः निवेदयामास तद्वचनं श्रुत्वा विष्णुः परमेश्वरयष्टुं निर्दिदेश श्रौतोक्तविधानेन यज्ञैयजत्सु देवेषु यज्ञकुण्डात् सहस्रसङ्ख्याः भीमरूपाः भूतसङ्घाः आविर्बभूवुः रुद्राज्ञा प्रतिपालकास्ते विष्णोर्निर्देशात् तानि त्रिपुराणि दग्धुं निर्जग्मुः प्रवेशादेव तत्र भूयांसस्ते భస్మసాద్ బభూవు తద్దాహం తీర్ణాః ఇతర విష్ణుమేవ శరణమాజగ్ముః దుర్మనాః భగవాన్ విష్ణుః తజ్జయార్థం మార్గాంతరం ఇథం చింతయామాస తస్మాదేవం ప్రకర్తవ్యం వేదధర్మస్తతో వ్రజేత్ త్యక్తలింగార్చనా దైత్యాః భవిష్యంతి న సంశయః ఇతి నిశ్చిత్య వైవిష్ణుః విఘ్నార్థమకరోత్తద తేషాం ధర్మస్య దైత్యానాం ఉపాయం శృతిఖండనం ఇతి. చతుర్థే అధ్యాయే ఏవం కథా. త్రిపురాసురాణాం ధర్మవిఘ్నం చింతయతః భగవతః విష్ణోః శరీరాత్ మహాతేజః మాయామయః కశ్చన పురుషః జజ్ఞే స ఇత్థం వర్ణితః. ముండినం మ్లానవస్త్రం చ గుంఫిపాత్రే సమన్వితం దధానం పుంజికాం హస్తే చాలయంతం పదే పదే వస్త్రయుక్తం తథా హస్తం క్షీయమాణం ముఖే సదా ధర్మేతి వ్యాహరంతం హి వాచా విక్లవయామునిం ఇతి. విష్ణుశ్చ తస్య అరిహన్న ఇతి నామకృత్వా తమాహ మాయిన్ మాయామయం శాస్త్రం తత్షోడశ సహస్రకం శ్రౌతస్మార్త విరుద్ధం చ వర్ణాశ్రమ వివర్జితం అపభ్రంశమయం శాస్త్రం కర్మవాదమయం తథా రచయేతి ప్రయత్నేన తద్విస్తారో భవిష్యతి దదామి తవ నిర్మాణే సామర్థ్యం తద్భవిష్యతి మాయా చ వివిధా శీఘ్రం త్వదధీనా భవిష్యతి ఇతి. దైత్యసమ్మోహన కర్మణి తం న్యయుంక్త ఇత్యగ్రే ఆహ. మోహనీయా ఇమే దైత్యాః సర్వే త్రిపురవాసినః కార్యాస్తే దీక్షితా నూనం పాఠనీయాః ప్రయత్నతః మదాజ్ఞయా నదోషస్తే భవిష్యతి మహామతే ధర్మాస్తత్ర ప్రకాశంతే శ్రౌతస్మార్తా న సంశయః అనయా విద్యయా సర్వే స్ఫోటనీయా ధ్రువయ్యతే గంతుమర్హసి నాశార్థం ముండిన్స్ త్రిపురవాసినాం తమోధర్మం సంప్రకాశ్య నాశయస్వ పురత్రయం ఇత్యేవముక్త్వా కలౌయుగే తస్య కృత్యం నిర్దిదేశ తతశ్చైవ పునర్గత్వా మరుస్థల్యాం త్వయా విభో స్థాతవ్యం చ స్వధర్మేణ కలిరియావత్ సమావ్రజేత్ ప్రవృత్తేతు యుగే తస్మిన్ స్వీయోధర్మ ప్రకాశ్యతాం శిష్యైశ్చ ప్రతిశిష్యైశ్చ వర్తనీయస్త్వయా పునః మదాజ్ఞయా భవద్ధర్మ విస్తారై యాస్యతి ధ్రువం మదనుజ్ఞా పరో నిత్యం గతిం ప్రాప్స్యసి మామక గతిం ప్రాప్స్యసి మామకీం ఇతి. అస్యైవ పుంసః శిష్య ప్రతిశిష్యాః లోకే జైనధర్మానుయాయినః అథ స మాయామయః పురుషః ఆత్మసదృశాన్ చతురో ముండినః పురుషాన్ స్వస్మాత్ సృష్ట్వా ఆత్మనా కల్పితం శాస్త్రం తాన్ పాఠయిత్వా తైస్సహ త్రిపురాసురాణాం నగర ప్రాంతమాససాద తత్ర గత్వా నారదం మనసా సస్మార ఝటిత్యేవ నారదో మహర్షిః తత్ర ఆవిర్భూయ అంగీకృత తదభ్యర్థనః సన్ తేషాం ముండినాం గమనాత్ పూర్వం స్వయం త్రిపురాధ్యక్ష సన్నిధిమేత్య తద్బుద్ధిసమ్మోహనాని వచాంసి వక్తుమారభే. నారద ఉవాచ కశ్చిత్ సమాగతశ్చాత్ర యతిర్ధర్మపరాయణః సర్వవిద్యా ప్రకృష్టో హి వేదవిద్యా పరాన్వితః దృష్ట్వా చ బహవో ధర్మాః నైతేన సదృశాః పునః వయం సుదీక్షితాశ్చాత్ర దృష్ట్వా ధర్మం సనాతనం తవేచ్ఛా యది వర్తేత తద్ధర్మే దైత్యసత్తమ తద్ధర్మస్య మహారాజ గ్రాహ్యాదీక్షా త్వయా పునః ఇతి. నారదస్యైతాని వచాంసి శ్రుత్వా తమపి తద్ధర్మే దీక్షితం దృష్ట్వా తారకాక్షోపే తస్మాత్ దీక్షాం జగ్రాహ. దీక్షితే తారకాక్ష తద్భ్రాతరావపి తస్మిన్ ధర్మే దీక్షితం. దీక్షితయో సతోస్తయోః సర్వేపి త్రిపరౌకసః తద్ధర్మే దీక్షితాః బభూవుః. జైనధర్మం బోధయత అరిహత వేదవైదిక నింద వర్ణాశ్రమ నింద క్రత్వర్థపశుసం జ్ఞపన నింద శివపూజా నింద చ కృత ఏవం తే సురాః తేన విమోహితాః ఇతి పంచమే అధ్యాయే కథా వర్ణిత. షష్ఠే అధ్యాయే ఏవం కథా. ಧರ್ಮಪಥಾತ್ ಚಲಿತೇಷು ತೇಷ್ ವಸುರೇಷು ಭಗವಾನ್ ವಿಷ್ಣು ಇಂದ್ರಾದಯಶ್ಚ ದೇವಾಃ ತದ್ವಧಾರ್ಥಂ ಶಿವಂ ತುಷ್ಟುವುಃ. ಅಸ್ಮಿನ್ನಧ್ಯಾಯೆ ವಿಷ್ಣುನಾ ಕೃತಾ ದೇವೈಃ ಕೃತಾ ಚ ದ್ವೇ ಶಿವಸ್ತುತಿ ಅವಧೇಯೆ. ತೈಸ್ತುತೋ ಭಗವಾನ್ ಶಂಭುಃ ಆವಿರ್ಭೂಯ ಪುನರಪಿ ತೇಷಾಂ ಅವಧ್ಯತ್ವಂ ತದ್ವಧೇ ದೋಷಾಂಶ್ಚ ಚಿಂತಯನ್ನ ನ ತಾನ್ ಹಂತುಂ ಪ್ರವವೃತೆ. ಅನೇನ ಬ್ರಹ್ಮವಿಷ್ಣ್ವಾದಿದೇವಾಃ ಹತೋತ್ಸಾಹ ಬಭೂವು. ತದಾನೀಂ ಬ್ರಹ್ಮ ದೇವತಾ ಸಾರ್ವಭೌಮಸ್ತ್ವಂ ಸಮ್ರಾಟ್ ಸರ್ವೇಶ್ವರಃ ಪ್ರಭೋ ಪರಿವಾರಸ್ತವೈವ ಇತತ್ ಹರ್ಯಾದಿ ಸಕಲಂ ಜಗತ್. ಯುವರಾಜೋ ಹರಿಸ್ತೇಜ ಬ್ರಹ್ಮಾಹಂ ತೇ ಪುರೋಹಿತಃ ರಾಜಕಾರ್ಯಕರಶ್ಚಕ್ರಃ ತ್ವದಾಜ್ಞಾ ಪರಿಪಾಲಕಃ ಇತ್ಯಾದಿಭಿರ್ವಚೋಭಿಃ ತಸ್ಯ ದೇವತಾ ಸಾರ್ವಭೌಮತ್ವಂ ಜ್ಞಾಪಯನ್ ತ್ರಿಪುರಾನ್ ಹಂತುಂ ಸಪ್ರಶ್ರಯಂ ಪ್ರಾರ್ಥಯಾನ್ ಚಕ್ರೆ. ದೇವರಾಜೋಚಿತಂ ದಿವ್ಯರಥಂ ಸಾರಥಿಂ ಧನುರ್ಬಾಣಾದಿಕಂ ಚ ದದುಃ. ಸಪ್ತಮೇಧ್ಯಾಯೇ ಏವಂ ಕಥಾ. ಮಹದಾರಾಧನಂ ಕುರ್ವತಾಂ ಪುಂಸಾಂ ಸ್ಥಿರತರಾಂ ಧಿಷಣಾಂ ವಿಜ್ಞಾಯೈವ ಭಗವಾನ್ ಪ್ರಸೀದೇತ್ ಇತ್ಯುಕ್ತ್ವಾ ವಿಷ್ಣುಃ ಪ್ರಣವಪೂರ್ವಕಂ ಪಂಚಾಕ್ಷರಂ ಕೋಟ್ಯೇಕಂ ಜಪ್ತುಮಾದಿದೇಶ. ತಜ್ಜಪಸಂತುಷ್ಟಂ ಭಗವಂತಂ ಪುನರಪಿ ತುಷ್ಟುವುಸ್ತೆ ದೇವಾಃ. ಅಸ್ಮಿನ್ನಧ್ಯಾಯೆ ದೇವೈಃ ಕೃತಾ ಶಿವಸ್ತುತಿರಪ್ಯವಧೇಯ. ಅಷ್ಟಮೇಧ್ಯಾಯೆ ಭಗವತಃ ರಥನಿರ್ಮಾಣ ಪ್ರಕಾರಃ ಏವಮುಕ್ತಃ. ಅಥ ದೇವಸ್ಯ ರುದ್ರಸ್ಯ ನಿರ್ಮಿತೋ ವಿಶ್ವಕರ್ಮಣ ಸರ್ವಲೋಕಮಯೋ ದಿವ್ಯಃ ರಥೋಯತ್ನೇನ ಸಾದರಂ ಸರ್ವಭೂತಮಯಶ್ಚೈವ ಸೌವರ್ಣ ಸರ್ವಸಮ್ಮತಃ ರಥಾಂಗಂ ದಕ್ಷಿಣಂ ಸೂರ್ಯಃ ತದ್ವಾಮಂ ಸೋಮ ಏವ ಚ ದಕ್ಷಿಣಂ ದ್ವಾದಶಾರಂ ಹಿ ಷೋಡಶಾರಂ ತಥೋತ್ತಮಂ ಅರೇಷು ತೇಷು ವಿಪ್ರೇಂದ್ರ ಆದಿತ್ಯಾ ದ್ವಾದಶೈವತು ಶಶಿನ ಷೋಡಶಾರಾಸ್ತು ಕಲಾ ವಾಮಸ್ಯ ಸುವ್ರತ ವೃಕ್ಷಾಣಿತು ತಥಾತಸ್ಯ ವಾಮಸ್ಯೈವ ವಿಭೂಷಣಂ ಋತವೋ ನೇಮಯ ಷಟ್ಚ ತಯೋರ್ವೈ ವಿಪ್ರಪುಂಗವ ಪುಷ್ಕರಂ ಚಾಂತರಿಕ್ಷಂ ವೈ ರಥನೀಡಶ್ಚ ಮಂದರಃ ಅಸ್ತಾದ್ರಿ ಹೃದಯಾದ್ರಿಸ್ತು ತಾವುಭೌ ಕೂಬರೌ ಸ್ಮೃತ ಅಧಿಷ್ಠಾನಂ ಮಹಾಮೇರುಃ ಆಶ್ರಯಃ ಕೇಶರಾಚಲಾಃ ವೇಗಃ ಸಂವತ್ಸರಾಸ್ತಸ್ಯ ಅಯನೆ ಚಕ್ರಸಂಗಮೌ ಮುಹೂರ್ತಾ ಬಂಧುರಾಸ್ತಸ್ಯ ಶಮ್ಯಾಶ್ಚೈವ ಕಲಾಸ್ಮೃತಾಃ ತಸ್ಯ ಕಾಷ್ಠಾ ಸ್ಮೃತಾ ಘೋಣಾಃ ಚಾಕ್ಷದಂಡಾಃ ಕ್ಷಣಾಶ್ಚ ವೈ ನಿಮೇಷಾಶ್ಚಾನುಕರ್ಷಶ್ಚ ಈಶಾಶ್ಚಾನುಲವಾಸ್ಮೃತಾಃ ದ್ಯೌರುವರೂಥಂ ರಥಸ್ಯಾಸ್ಯ ಸ್ವರ್ಗಮೋಕ್ಷಾವುಭೌ ಧ್ವಜೌ ಯುಗಾಂತಕೋಟಿತೌ ತಸ್ಯ ಭ್ರಮಕಾಮದುಘೌ ಸ್ಮೃತೌ ಈಶಾದಂಡಸ್ತಥಾವ್ಯಕ್ತಂ ವೃದ್ಧಿಸ್ತಸ್ಯೈವ ನಡ್ಬಲಃ ಕೋಣಾಸ್ತಸ್ಯಾಪ್ಯಹಂಕಾರಃ ಭೂತಾನಿ ಚ ಬಲಂ ಸ್ಮೃತಂ ಇಂದ್ರಿಯಾಣಿ ಚ ತಸ್ಯೈವ ಭೂಷಣಾನಿ ಸಮಂತತಃ ಶ್ರದ್ಧಾ ಚ ಗತಿರಸ್ಯೈವ ರಥಸ್ಯ ಮುನಿಸತ್ತಮ ತದಾನೀಂ ಭೂಷಣಾನ್ಯೇವ ಷಡಂಗಾನ್ಯುಪಭೂಷಣಂ ಪುರಾಣ ನ್ಯಾಯಮೀಮಾಂಸಾ ಧರ್ಮಶಾಸ್ತ್ರಾಣಿ ಸುವ್ರತಾಃ ಬಲಾಶಯಾ ವರಾಶ್ಚೈವ ಸರ್ವಲಕ್ಷಣ ಸಂಯುತಾಃ ಮಂತ್ರಾಘಂಟಾ ಸ್ಮೃತಾಸ್ತೇಷಾಂ ವರ್ಣಪಾದಾಸ್ತದಾಶ್ರಮಾಃ ಅಥೋ ಬಂಧೋ ಹ್ಯನಂತಸ್ತು ಸಹಸ್ರಫಣಭೂಷಿತಃ ದಿಶಃ ಪಾದಾ ರಥಸ್ಯಾಸ್ಯ ತಥಾಚೋಪದಿಶಶ್ಚ ಪುಷ್ಕರಾದ್ಯಾಃ ಪತಾಕಾಶ್ಚ ಸೌವರ್ಣಾ ರತನಭೂಷಿತಾಃ ಸಮುದ್ರಾಸ್ತಸ್ಯ ಚತ್ವಾರಃ ರಥಕಂಬಲಿನ ಸ್ಮೃತಾಃ ಗಂಗಾದ್ಯಾ ಸರಿತಶ್ರೇಷ್ಠಾಃ ಸರ್ವಾಭರಣಭೂಷಿತಾಃ ಚಾಮರಾಸಕ್ತಹಸ್ತಾಗ್ರಾಃ ಸರ್ವಾ ಸ್ತ್ರೀರೂಪಶೋಭಿತಾಃ ತತ್ರ ತತ್ರ ಕೃತಸ್ಥಾನಾಃ ಶೋಭಯಾನ್ ಚಕ್ರಿರೇ ರಥಂ ಆವಹಾದ್ಯಾಸ್ತಥಾ ಸಪ್ತ ಸೋಪಾನಂ ಹೈಮಮುತ್ತಮಂ ಲೋಕಾಲೋಕಾಚಲಸ್ತಸ್ಯೋಪಸೋಪಾನಃ ಸಮಂತತಃ ವಿಷಯಶ್ಚ ತಥಾ ಬಾಹ್ಯಃ ಮಾನಸಾದಿಸ್ತು ಶೋಭನಃ ಪಾಶಾಃ ಸಮಂತತಸ್ತಸ್ಯ ಸರ್ವೇ ವರ್ಷಾಚಲಾ ಸ್ಮೃತಾಃ ತಲಾಸ್ತಸ್ಯ ರಥಸ್ಯಾಥ ಸರ್ವೇ ತಲನಿವಾಸಿನಃ ಸಾರಥಿರ್ ಭಗವಾನ್ ಬ್ರಹ್ಮ ದೇವಾ ರಶ್ಮಿಧರಾ ಸ್ಮೃತಾಃ ಪ್ರತೋದೋ ಬ್ರಹ್ಮಣಸ್ತಸ್ಯ ಪ್ರಣವೋ ಬ್ರಹ್ಮದೈವತಂ ಅಕಾರಶ್ಚ ಮಹಚ್ಛತ್ರಂ ಮಂದರಃ ಪಾರ್ಶ್ವದಂಡಭಾಕ್. ಶೈಲೇಂದ್ರಃ ಕಾರ್ಮುಕಂ ತಸ್ಯ ಜ್ಯಾಭುಜಂಗಾಧಿಪ ಸ್ವಯಂ ಘಂಟಾ ಸರಸ್ವತೀದೇವಿ ಧನುಷ ಶ್ರುತಿರೂಪಿಣಿ ಇತಿ. ರಥಸ್ಯ ಗಮನಕರ್ಮ ಪ್ರವರ್ತಕಾಃ ಚತ್ವಾರಃ ಅಶ್ವಾಃ ವರ್ಣಿತಾಃ. ಹಯಾಸ್ತಸ್ಯ ತಥಾ ಪ್ರೋಕ್ತಾಃ ಚತ್ವಾರೋ ನಿಗಮಾಮುನೆ ಇತಿ. ಈದೃಗ್ವಿಧಂ ಮಹಾದಿವ್ಯಂ ನಾನಾಶ್ಚರ್ಯಮಯಂ ರಥಂ ಸನ್ನಹ್ಯ ನಿಗಮಾನಶ್ವಾನ್ ತಂ ಬ್ರಹ್ಮ ಪ್ರಾರ್ಪಯಚ್ಛಿವಂ ಇತಿ ಚ. ಭಗವಾನ್ ವಿಷ್ಣು ಇಷುರ್ಬಭೂವೇತ್ಯಾಹ. ಇಷುರ್ವಿಷ್ಣುರ್ಮಹಾತೇಜಾಃ ಇತಿ ದದಾಹ ತ್ರಿಪುರಸ್ಥಾಂಸ್ತಾನ್ ದೈತ್ಯಾಂಸ್ತ್ರೀನ್ ವಿಮಲಾಪಹಃ ಸ ಆಶುಗೋ ವಿಷ್ಣುಮಯೋ ವನ್ಹಿಶಲ್ಯೋ ಮಹಾಜ್ವಲಃ ಇತಿ ಚ. ವರಯ್ಯಾಚ ತಾಂ ತೇಷಾಂ ವಚನಂ ಮನಸಿ ನಿಧಾಯ ತದ್ವಚನಂ ಸತ್ಯಂ ವಿಧಾತು ಕಾಮಃ. ಭಗವಾನ್ ಪರಮೇಶ್ವರಃ ಸಮುಚಿತೇ ಕ್ಷಣೇ ತ್ರೀನಪಿ ತಾನ್ ಯುಗಪದ್ ದದಾಹೇತ್ಯಾಹ. ಅಭಿಲಾಷ ಮುಹೂರ್ತೇ ತು ವಿಕೃಷ್ಯ ಧನುರದ್ಭುತಂ ಕೃತ್ವಾ ಜ್ಯಾತಲ ನಿರ್ಘೋಷಂ ನಾದಮತ್ಯಂತ ದುಸ್ಸಹಂ ಆತ್ಮನೋ ನಾಮವಿಶ್ರಾವ್ಯ ಸಮಾಭಾಷ್ಯ ಮಹಾಸುರಾನ್ ಮಾರ್ತಾಂಡಕೋಟಿವಪುಷಂ ಕಾಂಡಮುಗ್ರೋ ಮುಮೋಚಃ ತತಃಪುರಾಣಿ ದಗ್ಧಾನಿ ಚತುರ್ಜಲಧಿಮೇಖಲಾಂ ಗತಾನಿ ಯುಗಪದ್ಭೂಮಿಂ ತ್ರೀಣಿ ದಗ್ಧಾನಿ ಭಸ್ಮಶಃ ಇತಿ. ಪ್ರಥಮೇಧ್ಯಾಯೇ ತತ್ಕೃತಾನಿ ವಚಾಂಸಿ ಸ್ಮರ್ತವ್ಯಾನ್ಯತ್ರ. ಪುರೇಷ್ವೇತೇಷು ಭೋ ಬ್ರಹ್ಮನ್ನ ಏಕಸ್ಥಾನಸ್ಥಿತೇಷು ಚ ಮಧ್ಯಾಹ್ನಾಭಿಜಿತೆ ಕಾಲೆ ಶೀತಾಂಶೌ ಪುಷ್ಪಸಂಸ್ಥಿತೆ ಉಪರ್ಯುಪರಿ ಅದೃಷ್ಟೇಷು ವ್ಯೋಮ್ನಿ ಲೀಲಾಭ್ರ ಸಂಸ್ಥಿತೆ ವರ್ಷತ್ಸು ಕಾಲಮೇಘೇಷು ಪುಷ್ಕರಾವರ್ತ ನಾಮಸು ತಥಾ ವರ್ಷಸಹಸ್ರಾಂತೆ ಸಮೇಷ್ಯಾಮಃ ಪರಸ್ಪರಂ ಏಕೀಭಾವಂ ಗಮಿಷ್ಯಂತಿ ಪುರಾಣ್ಯೇತಾನಿ ನಾನ್ಯಥಾ ಇತಿ. ಅಧಿಭೂತರೂಪೇಣ ಅಧಿದೈವರೂಪೇಣ ಅಧಿಯಜ್ಞರೂಪೇಣ ಚ ಸ್ಥಿತಂ ಸರ್ವಾತ್ಮಕಂ ಪರಂ ಬ್ರಹ್ಮ ಯೇ ವಿದುಃ ವಿದಿತ್ವಾ ತದೇವ ಪರಂ ಬ್ರಹ್ಮ ಯೇ ನಿತ್ಯನಿರಂತರ ಸಮಾಧಿನಿಷ್ಠಯ ಸಂಭಾವಿತ ಪ್ರತಿಬದ್ಧವೃತ್ಯ ಸರ್ವಂ ಬ್ರಹ್ಮೈವ ಇತಿ ವಿದುಃ ವಿದಿತ್ವಾ ತಸ್ಮಿನ್ನೇವ ಬ್ರಹ್ಮಣಿ ಸಮಾಹಿತಚೇತಸಃ ಭವಂತಿ. ತಸ್ಮಾತ್ ದೇಹೇಂದ್ರಿಯ ಪ್ರಾಣಮನೋಬುದ್ಧ್ಯಾದೀನಾಂ ವ್ಯಾಕುಲೀಭಾವಕಾಲೇ ಮರಣೇಪಿ ವಿಪರೀತಭಾವರಾಹಿತ್ಯೇನ ಸರ್ವಾತ್ಮಾನಂ ಭಗವಂತಮೇವ ಪಶ್ಯಂತಿ ತೇ. ನತು ತಸ್ಮಾತ್ ಭಿನ್ನಂ ದೇಹೇಂದ್ರಿಯಾದಿಕಂ ವಾ ಆತ್ಮಾನಂ ವಾ ವೇದನಕ್ರಿಯಾಂ ವಾ ಪ್ರಾಣಿಜಾತಂ ವಾ ಏತೇ ಜನಾಃ ಪಶ್ಯಂತಿ ಶೃಣ್ವಂತಿ ಸ್ಮರಂತಿ ಚ. ಇದಮೇವ ಸ್ಮರಣಲಕ್ಷಣಂ ಬ್ರಹ್ಮವೇದನಂ ಭಗವತಾ ಹತಾನಾಂ ತೇಷಾಂ ಅಸುರಾಣಾಂ ಅಂತಕಾಲೇ ಅಜಾಯತ ಇತ್ಯಾಹ. ಸಸ್ಮಾರ ಸ್ವಪ್ರಭುಂ ದೇವಂ ಶಂಕರಂ ಭಕ್ತವತ್ಸಲಂ ಇತಿ. ಅನೇನ ತೇಷಾಂ ಬ್ರಹ್ಮಭಾವಾಪತ್ತಿಃ ಆಸೀತ್ ಇತಿ ಸೂಚಿತಂ. ತದೇವ ಉತ್ತರತ್ರ ತಾರಕಾಕ್ಷವಚನೇನ ಉಪಪಾದ್ಯತೆ. ಭವಜ್ಞಾತೋಸಿ ತುಷ್ಟೋಸಿ ಯದ್ಯಸ್ಮಾನ್ ಸಹಬಂಧುಭಿಃ ತೇನ ಸತ್ಯೇನ ಭೂಯೋಪಿ ಕದಾ ತ್ವಂ ಪ್ರದಹಿಷ್ಯಸಿ ದುರ್ಲಭಂ ಲಬ್ಧಮಸ್ಮಾಭಿಃ ಯದಪ್ರಾಪ್ಯಂ ಸುರಾಸುರೈಃ ತ್ವದ್ಭಾವ ಭಾವಿತಾ ಬುದ್ಧಿಃ ಜಾತೇ ಜಾತೇ ಭವತ್ವಿತಿ ಇತಿ. ಭಗವತಾ ಹತಾನಾಂ ಅಸುರಾಣಾಂ ಸದ್ಯೋಮೋಕ್ಷ ಪ್ರಾಪ್ತಿರ್ಭವೇತ್ ಇತಿ ಬಹುತ್ರ ನಿರ್ದಿಷ್ಟಂ ಪುರಾಣೇಷು. ತದತ್ರ ತಾರಕಾಕ್ಷವಚನೇನ ಸ್ಫುಟೀಕೃತಂ. ದ್ವಾದಶೇಧ್ಯಾಯೇ ಚ ಭಗವದಾಜ್ಞೆಯ ಸಪರಿವಾರಾಣಾಂ ತೇಷಾಂ ಅಸುರಾಣಾಂ ವಿತಲಲೋಕ ಪ್ರಾಪ್ತಿರ್ಬಭೂವೇತ್ಯುಕ್ತಂ. ಅನೇನ ಆಸುರಭಾವಯುಕ್ತಾನಾಂ ತಾರಕಾಕ್ಷಾದೀನಾಂ ಸದ್ಗತಿ ಪ್ರಾಪ್ತಿಃ ಪ್ರತಿಪಾದಿತ. ತತ್ರ ತ್ರಿಪುರದಾಹ ಸಮಯೇ ಆಸುರಭಾವರಹಿತಃ ಮಯಾಸುರಃ ಭಗವತಃ ಕರುಣಾತಿರೇಕಾತ್ ರಕ್ಷಿತೋ ಬಭೂವೇತ್ಯಾಹ. ಏತಸ್ಮಿನ್ನಂತರೇ ಶಂಭುಂ ಪ್ರಸನ್ನಂ ವೀಕ್ಷ್ಯ ದಾನವಃ ತತ್ರಾಜಗಾಮ ಸುಪ್ರೀತಃ ಮಯೋದಗ್ಧಃ ಕೃಪಾಬಲಾತ್ ಇತಿ. ಅನೇನ ಮಯಾಸುರಸದೃಶಾನಾಂ ಸದ್ಗತಿ ಪ್ರಾಪ್ತಿಃ ಪ್ರತಿಪಾದಿತ. ಅಂತೆ ಚ ಸ್ವಸ್ವಲೋಕಗಮನೇನ ದೇವಾದೀನಾಂ ಸದ್ಗತಿ ಪ್ರಾಪ್ತಿಃ ಪ್ರತಿಪಾದಿತ. ತತೋ ಬ್ರಹ್ಮ ಹರಿರ್ದೇವಾಃ ಮುನಿಗಂಧರ್ವ ಕಿನ್ನರಾಃ ನಾಗಾ ಸರ್ಪಾಶ್ಚಾಪ್ ಸರಸಃ ಸಂಹೃಷ್ಟಾಶ್ಚಾಥಮಾನುಷಾ ಸ್ವಂ ಸ್ವಂ ಸ್ಥಾನಂ ಮುದಾ ಜಗ್ಮುಹು ಶಂಸಂತ ಶಾಂಕರಯ್ಯಶಃ ಸ್ವಂ ಸ್ವಂ ಸ್ಥಾನಮನು ಪ್ರಾಪ್ಯ ನಿವೃತ್ತಿಂ ಪರಮಾಯ್ಯಯೋ ಇತಿ. ಅನೇನ ತ್ರಿಪುರವಧೋಪಾಖ್ಯಾನಂ ಸಮಾಪ್ತಂ. ಗಂಗಾಧರಾಷ್ಟಕಸ್ಯ ಷಷ್ಠ ಶ್ಲೋಕಃ ಸಮಾಪ್ತಃ. ಸಪ್ತಮೇ ಶ್ಲೋಕೆ ದೀಕ್ಷಿತೇಂದ್ರಾಣಾಂ ಆಶಯಃ ನ ಸ್ಫುಟಮವಗಮ್ಯತೆ ಶ್ರೌತಸ್ಮಾರ್ಥಾತ್ ವೈದಿಕಪಥಾತ್ ಪತನರೂಪಾಂ ಆರ್ತಿಮಾಪದ್ಯಮಾನಸ್ಯ ಕಸ್ಯ ಭಕ್ತಸ್ಯ ಆರ್ತಿಂ ಅಪರಾಧಕ್ಷಮಾಪನೇನ ಭಗವಾನ್ ಜಘಾನ ಇತ್ಯನ್ವೇಷ್ಟವ್ಯಮತ್ರ. ಶ್ರೌತಸ್ಮಾರ್ಥ ಪಥಾತ್ಪರಾಂಗ್ಮುಖಮಪಿ ಪ್ರೋದ್ಯನ್ ಮಹಾಪಾತಕಂ ವಿಶ್ವಾಧೀಶ ಮಮತ್ವಮೇವ ಗತಿ ತ್ಯಾಲಾಪಯಂತಂ ಸಕೃತ್ ರಕ್ಷಣ್ಯಃ ಕರುಣಾಪಯೋನಿಧಿರಿತಿ ಪ್ರಾಪ್ತ ಪ್ರಸಿದ್ಧಿಃ ಪುರಾಹಿ ಆರ್ತತ್ರಾಣಪರಾಯಣಃ ಸ ಭಗವಾನ್ ಗಂಗಾಧರೋಮಯ ಗತಿಃ ಇತಿ ಶ್ಲೋಕಃ. ಹೇ ವಿಶ್ವಾಧೀಶ, ತ್ವಂ ಏವ ಮಮ ಗತಿಃ ಇತಿ ಪುರಾ ಸಕೃತ್ ಆಲಾಪಯಂತಂ ಶ್ರೌತಸ್ಮಾರ್ತ ಪಥಾತ್ ಪರಾಂಗ್ಮುಖಂ ಪ್ರೋದ್ಯನ್ ಮಹಾಪಾತಕಂ ಅಪಿ ರಕ್ಷನ್ ಯಃ ಕರುಣಾಪಯೋನಿಧಿಃ ಇತಿ ಪ್ರಾಪ್ತ ಪ್ರಸಿದ್ಧಿಃ ಹಿ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತ್ಯನ್ವಯಃ. ಅಷ್ಟಮೇ ಶ್ಲೋಕೆ ಗಂಗಾಸ್ರಾವ ಸಂರೋಧನ ರೂಪಾಂ ಆರ್ತಿಮಾಪದ್ಯಮಾನಸ್ಯ ಭಗೀರಥಸ್ಯ ಆರ್ತಿಹಂತಾರಂ ಗಂಗಾಧರಂ ದೇವಂ ಸ್ತುವಂತಿ ದೀಕ್ಷಿತೇಂದ್ರಾಃ. ಗಾಂಗಂ ವೇಗಮವಾಪ್ಯಮಾನ್ಯ ವಿಬುಧೈಃ ಸೋಢುಂ ಪುರಾಯಾಚಿತಃ ದೃಷ್ಟ್ವಾ ಭಕ್ತಭಗೀರಥೇನ ವಿನತಃ ರುದ್ರ ಜಟಾಮಂಡಲೆ ಕಾರುಣ್ಯಾದವನೀತಲೆ ಸುರನದೀಂ ಆಪೂರಯನ್ ಪಾವನೀಂ ಆರ್ತತ್ರಾಣಪರಾಯಣಸ್ಸ ಭಗವಾನ್ ಗಂಗಾಧರೋ ಮೇ ಗತಿಃ ಇತಿ ಶ್ಲೋಕಃ. ಅಸ್ಯ ಅನ್ವಯಃ ಏವಂ ಭವತಿ. ಪುರಾ ಯಃ ರುದ್ರಃ ಮಾನ್ಯವಿಬುಧೈಃ ಭಕ್ತಭಗೀರಥೇನ ಅವಾಪ್ಯ ಗಾಂಗಂ ವೇಗಂ ಸೋಢುಂ ಯಾಚಿತಃ ಸನ್ನ ಜಟಾಮಂಡಲೇ ತದ್ವೇಗಂ ದೃಷ್ಟ್ವಾ ಭಕ್ತಭಗೀರಥೇನ ವಿನತಃ ಸನ್ನ ಕಾರುಣ್ಯಾತ್ ಅವನೀತಲೆ ಪಾವನೀಂ ಸುರನದೀಂ ಆಪೂರಯನ್ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ ಏವಂ ಭವತ್ಯನ್ವಯಃ. ಅತ್ರ ಅನೇನ ಪಾಠೇನ ಅನ್ವಯಃ ನ ಸಮ್ಯಕ್ ಭವತಿ ಇತ್ಯುಕ್ತ್ವಾ ನ ಸಮ್ಯಕ್ ಭವತಿ ಇತಿ ಕೃತ್ವಾ ಶ್ಲೋಕೇ ವಿದ್ಯಮಾನಾನಿ ಕಾನಿಚಿತ್ ಪದಾನಿ ಪರಿಣತಾನ್ಯಸ್ಮಾಭಿಃ. ಏವಂ ಅಸ್ಯ ಶ್ಲೋಕಸ್ಯ ಸಂಶೋಧಿತ ಪಾಠಃ ಏವಂ ಭವತಿ. ಗಾಂಗಂ ವೇಗಂ ಅವಾಪ್ಯಮಾನ್ಯ ವಿಬುಧಃ ವೋಢುಂ ಪುರಾಯಾಚಿತಃ ರುದ್ಧ್ವಾ ಭಕ್ತಭಗೀರಥೇನ ವಿನತಃ ರುದ್ರೋ ಜಟಾಮಂಡಲೆ ಕಾರುಣ್ಯಾದವನೀತಲೆ ಸುರನದೀಂ ಆಪೂರಯತ್ ಪಾವನೀಂ ಆರ್ತತ್ರಾಣಪರಾಯಣಸ್ಸ ಭಗವಾನ್ ಗಂಗಾಧರೋ ಮೇ ಗತಿಃ ಇತಿ. ಅಸ್ಯ ಅನ್ವಯಃ ಏವಂ ಭವತಿ. ಪುರಾ ಯಃ ಮಾನ್ಯವಿಬುಧಃ ರುದ್ರಃ ಭಕ್ತಭಗೀರಥೇನ ಗಾಂಗಂ ವೇಗಂ ಅವಾಪ್ಯ ವೋಢಂ ಯಾಚಿತಃ ಸನ್ನ ಜಟಾಮಂಡಲೇ ತದ್ವೇಗಂ ರುದ್ಧ್ವಾ ಭಕ್ತಭಗೀರಥೇನ ವಿನತಃ ಸನ್ನ ಕಾರುಣ್ಯಾತ್ ಅವನೀತಲೆ ಪಾವನೀಂ ಸುರನದೀಂ ಆಪೂರಯತ್ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ಪುರಾ ಪೂರ್ವಸ್ಮಿನ್ ಕಾಲೇ ಬ್ರಹ್ಮದೇವ ನಿರ್ದೇಶಾತ್ ಭಗೀರಥೆ ಶಂಕರದರ್ಶನಾರ್ಥಂ ಪ್ರತೀಕ್ಷಮಾಣೇ ಸತಿ ಇತ್ಯರ್ಥಃ. ಮಾನ್ಯ ವಿಬುಧಃ ಮಾನ್ಯಃ ಬ್ರಹ್ಮಾದಿಭಿರಪಿ ವಂದನೀಯಶ್ಚಾಸೌ ವಿಬುಧಃ ದೇವಶ್ಚೇತಿ ಮಾನ್ಯ ವಿಬುಧಃ ರುದ್ರಃ ಉಮಾಪತಿಃ ಭಕ್ತಭಗೀರಥೇನ ಭಕ್ತಃ ಪೂರ್ಣಂ ಸಂವತ್ಸರಂ ಅಂಗುಷ್ಠಾಗ್ರ ನಿಪೀಡನಂ ಕೃತ್ವಾ ಭಗವದಾವಿರ್ಭಾವಂ ಪ್ರತೀಕ್ಷಮಾಣಶ್ಚಾಸೌ ಭಗೀರಥಶ್ಚ ಭಕ್ತಭಗೀರಥಃ ತೇನ ಗಾಂಗಂ ಗಂಗಾಯಾಃ ಕುಟಿಲಾಪರನಾಮಧೇಯಾಯಾಃ ಬ್ರಹ್ಮಶಾಪಾಪಾದಿತ ಜಲಭಾವಾಯಾಃ ವಾಮನಪುರಾಣ ಪ್ರಸಿದ್ಧಾಯಾಃ ಅಯಂ ಗಾಂಗಃ ತಂ ವೇಗಂ ವೇಗಃ ಸಲಿಲಸ್ರಾವಃ ತಂ ಅವಾಪ್ಯ ಶಿರಸಿ ಗೃಹೀತ್ವಾ ವೋಢುಂ ಧರ್ತುಂ ಯಾಚಿತಃ ಪ್ರಾರ್ಥಿತಃ ಯಾಚಿತಃ ಸನ್ನ ಇತಿ ಇತ್ಯರ್ಥಃ. ಜಟಾಮಂಡಲೆ ಜಟಾಃ ಸಂಹತಃ ಕೇಶಾಃ ತಾಸಾಂ ಮಂಡಲೆ ತದ್ವೇಗಮಿತಿ ವಾಕ್ಯಶೇಷಃ ರುದ್ಧ್ವಾ ನಿಗೃಹ್ಯ ತೇನೈವ ಭಗೀರಥೇನ ಇತಿ ವಾಕ್ಯಶೇಷಃ ವಿನತಃ ಪುನರಪಿ ತಪ ಆಸ್ಥಿತೇನ ತೇನ ಪ್ರಣತಸ್ಸನ್ನ ಇತ್ಯರ್ಥಃ. ಕಾರುಣ್ಯಾತ್ ಸಗರಸೂನೂನಾಂ ಸ್ವರ್ಗಪ್ರಾಪ್ತ್ಯೈ ಯತಮಾನೆ ಭಗೀರಥ ಅನುಕಂಪಾಯಾಃ ಅವನೀತಲೆ ಭೂತಲೆ ಪಾವನೀ ಸರ್ವಪಾಪಕ್ಷಯಕರೀಂ ಸುರನದೀಂ ಗಂಗಾಂ ಅಪೂರಯತ್ ಯಃ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ಶ್ಲೋಕೇಸ್ಮಿನ್ ವಿದ್ಯಮಾನಾನಾಂ ಪದಾನಾಂ ಇತಿಹಾಸಪುರಾಣವಚನಮೂಲತ್ವಂ ಪ್ರಾಗೇವ ಉಕ್ತಂ ಪ್ರಥಮೇ ಭಾಷಣೆ. ಅತಃ ಇದಾನೀಂ ವಿಸ್ತರಶಃ ನ ವದಾಮಿ ತತ್. ಅನೇನ ಭಾಷಣಮಿದಂ ಸಮಾಪಯಾಮಿ. ಅನೇನ ಗಂಗಾಧರಾಷ್ಟಕ ವ್ಯಾಖ್ಯಾನಂ ಚ ಸಮಾಪ್ಯತೆ. ಭಾಷಣಮಿದಂ ಶ್ರೀ ಶಿವಮಹಾಪುರಾಣಸ್ಯ ದ್ವಿತೀಯಾಯಾಃ ರುದ್ರಸಂಹಿತಾಯಾಃ ಪಂಚಮೇ ಯುದ್ಧಕಾಂಡೇ ದೃಷ್ಟಾನಾಂ ಪಂಚಾನಾಂ ಸ್ತುತೀನಾಂ ಪಾರಾಯಣೇನ ಸಮಾಪಯಾಮಿ.
1: ಓಂ ನಮಃ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org.

ವಿತಷ್ಟಾ ವಿತಷ್ಟಾ ತ ಆ ವಿತಷ್ಟೇತಿ ವಿತಷ್ಟಾ ತ ಆ ತೇ ತ ಆ ವಹಂತಿ ವಹಂತ್ಯಾತೇ ತ ಆ ವಹಂತಿ ಆವಹಂತಿ ವಹಂತ್ಯಾ ವಹಂತಿ ಕವಯಃ ಕವಯೋ ವಹಂತ್ಯಾ ವಹಂತಿ ಕವಯಃ ವಹಂತಿ ಕವಯಃ ಕವಯೋ ವಹಂತಿ ವಹಂತಿ ಕವಯಃ ಪುರಸ್ತಾತ್ ಪುರಸ್ತಾತ್ ಕವಯೋ ವಹಂತಿ ವಹಂತಿ ಕವಯಃ ಪುರಸ್ತಾತ್ ಕವಯಃ ಪುರಸ್ತಾತ್ ಪುರಸ್ತಾತ್ ಕವಯಃ ಕವಯಃ ಪುರಸ್ತಾತ್ ದೇವೇಭ್ಯೋ ದೇವೇಭ್ಯಃ ಪುರಸ್ತಾತ್ ಕವಯಃ ಕವಯಃ ಪುರಸ್ತಾತ್.

ಇಂದ್ರಾಹ ದೇವಾಹ ಬ್ರಹ್ಮಾನಂ ಶರಣಂ ಜಗ್ಮುರಿತ್ಯಾಹ ದ್ವಿತೀಯೇ ಧ್ಯಾಯೆ ಅಥ ತತ್ ಪ್ರಭಯಾದಗ್ಧಾಹ ದೇವಾಹೀಂದ್ರಾದಯಸ್ತಥಾ ಸಂಮಂತ್ರಿ ದುಃಖಿತಾಃ ಸರ್ವೇ ಬ್ರಹ್ಮಾನಂ ಶರಣಯ್ಯಯುಃ ಇತಿ. ಸ ಚ ಬ್ರಹ್ಮದೇವಃ ಶಿವಂ ಪ್ರಾರ್ಥಯಿತುಂ ತಾನ್ ನಿರ್ದಿದೇಶ. ತನ್ನಿರ್ದೇಶಾನುಸಾರಂ ತೇ ದೇವಾಃ ಶಿವಂ ಸ್ತುತ್ವಾ ದೈತ್ಯಬಾಧಾಂ ತಸ್ಮೈ ನಿವೇದಯಾಮಾಸುಃ. ಅಸ್ಮಿನ್ನಧ್ಯಾಯೇ ದೇವೈಃ ಕೃತಾ ಶಿವಸ್ತುತಿಃ ಅವಧೇಯ. ದ್ವಿತೀಯೇಧ್ಯಾಯೇ ತೃತೀಯೇಧ್ಯಾಯೇ ಏವಂ ಕಥಾ. ತ್ರಿಪುರಾಧ್ಯಕ್ಷಸ್ಯ ಪುಣ್ಯವತ್ವಾತ್ ಧರ್ಮರುತತ್ವಾತ್ ಶಿವಭಕ್ತಿಮತ್ವಾಚ್ಚ ತೇಷಾಂ ಅಸುರಾಣಾಂ ಆತ್ಮನ ಅವಧ್ಯತ್ವಂ ಶರಣಾಗತೇಭ್ಯಸ್ತೇಭ್ಯಃ ದೇವೇಭ್ಯಃ ನಿವೇದಯಾಮಾಸ. ತದ್ವಚನಂ ಶ್ರುತ್ವಾ ವಿಷ್ಣುಃ ಪರಮೇಶ್ವರಂಯಷ್ಟುಂ ನಿರ್ದಿದೇಶ. ಶ್ರೌತೋಕ್ತ ವಿಧಾನೇನ ಯಜ್ಞೈಯಜತ್ಸು ದೇವೇಷು ಯಜ್ಞಕುಂಡಾತ್ ಸಹಸ್ರಸಂಖ್ಯಾಃ ಭೀಮರೂಪಾಃ ಭೂತಸಂಘಾಃ ಆವಿರ್ಬಭೂವುಃ. ರುದ್ರಾಜ್ಞಾ ಪ್ರತಿಪಾಲಕಾಸ್ತೆ ವಿಷ್ಣೋರ್ ನಿರ್ದೇಶಾತ್ ತಾನಿ ತ್ರಿಪುರಾಣಿ ದಗ್ಧುಂ ನಿರ್ಜಗ್ಮುಃ. ಪ್ರವೇಶಾದೇವ ತತ್ರ ಭೂಯಾಂಸಸ್ತೆ ಭಸ್ಮಸಾತ್ ಬಭೂವುಃ. ತದ್ದಾಹಂ ತೀರ್ಣಾಃ ಇತರೆ ವಿಷ್ಣುಮೇವ ಶರಣಮಾಜಗ್ಮುಃ. ದುರ್ಮನಃ ಭಗವಾನ್ ವಿಷ್ಣುಃ ತಜ್ಜಯಾರ್ಥಂ ಮಾರ್ಗಾಂತರಂ ಇಥಂ ಚಿಂತಯಾಮಾಸ. ತಸ್ಮಾದೇವಂ ಪ್ರಕರ್ತವ್ಯಂ ವೇದಧರ್ಮಸ್ತಥೋ ವ್ರಜೇತ್ ತ್ಯಕ್ತಲಿಂಗಾರ್ಚನಾ ದೈತ್ಯಾಃ ಭವಿಷ್ಯಂತಿ ನ ಸಂಶಯಃ ಇತಿ ನಿಶ್ಚಿತ್ಯ ವೈ ವಿಷ್ಣುಃ ವಿಘ್ನಾರ್ಥಮಕರೋತ್ತದ ತೇಷಾಂ ಧರ್ಮಸ್ಯ ದೈತ್ಯಾನಾಂ ಉಪಾಯಂ ಶ್ರುತಿಖಂಡನಂ ಇತಿ. ಚತುರ್ಥೇಧ್ಯಾಯೇ ಏವಂ ಕಥಾ. ತ್ರಿಪುರಾಸುರಾಣಾಂ ಧರ್ಮವಿಘ್ನಂ ಚಿಂತಯತಃ ಭಗವತಃ ವಿಷ್ಣೋಃ ಶರೀರಾತ್ ಮಹಾತೇಜಃ ಮಾಯಾಮಯಃ ಕಶ್ಚನ ಪುರುಷಃ ಜಜ್ಞೆ. ಸ ಇತ್ಥಂ ವರ್ಣಿತಃ ಮುಂಡಿನಂ ಮ್ಲಾನವಸ್ತ್ರಂ ಚ ಗುಂಫಿಪಾತ್ರೆ ಸಮನ್ವಿತಂ ದಧಾನಂ ಪುಂಜಿಕಾಂ ಹಸ್ತೆ ಚಾಲಯಂತಂ ಪದೇ ಪದೇ ವಸ್ತ್ರಯುಕ್ತಂ ತಥಾ ಹಸ್ತಂ ಕ್ಷೀಯಮಾಣಂ ಮುಖೇ ಸದಾ ಧರ್ಮೇತಿ ವ್ಯಾಹರಂತಂ ಹಿ ವಾಚಾ ವಿಕ್ಲವಯಾಮುನಿಂ ಇತಿ. ವಿಷ್ಣುಶ್ಚ ತಸ್ಯ ಅರಿಹನ್ನ ಇತಿ ನಾಮಕೃತ್ವಾ ತಮಾಹ ಮಾಯಿನ್ ಮಾಯಾಮಯಂ ಶಾಸ್ತ್ರಂ ತತ್ ಷೋಡಶ ಸಹಸ್ರಕಂ ಶ್ರೌತಸ್ಮಾರ್ತ ವಿರುದ್ಧಂ ಚ ವರ್ಣಾಶ್ರಮ ವಿವರ್ಜಿತಂ ಅಪಭ್ರಂಶಮಯಂ ಶಾಸ್ತ್ರಂ ಕರ್ಮವಾದಮಯಂ ತಥಾ ರಚಯೇತಿ ಪ್ರಯತ್ನೇನ ತದ್ವಿಸ್ತಾರೋ ಭವಿಷ್ಯತಿ ದದಾಮಿ ತವ ನಿರ್ಮಾಣೇ ಸಾಮರ್ಥ್ಯಂ ತದ್ ಭವಿಷ್ಯತಿ ಮಾಯಾ ಚ ವಿವಿಧಾ ಶೀಘ್ರಂ ತ್ವದಧೀನಾ ಭವಿಷ್ಯತಿ ಇತಿ. ದೈತ್ಯಸಂಮೋಹನ ಕರ್ಮಣಿ ತಂ ನ್ಯಯುಂಕ್ತ ಇತ್ಯಗ್ರೇ ಆಹ ಮೋಹನೀಯ ಇಮೇ ದೈತ್ಯಾಃ ಸರ್ವೇ ತ್ರಿಪುರವಾಸಿನಃ ಕಾರ್ಯಾಸ್ತೆ ದೀಕ್ಷಿತಾ ನೂನಂ ಪಾಠನೀಯಃ ಪ್ರಯತ್ನತಃ ಮದಾಜ್ಞಯಾ ನ ದೋಷಸ್ತೆ ಭವಿಷ್ಯತಿ ಮಹಾಮತೆ ಧರ್ಮಾಸ್ತತ್ರ ಪ್ರಕಾಶಂತೆ ಶ್ರೌತಸ್ಮಾರ್ತಾ ನ ಸಂಶಯಃ ಅನಯಾ ವಿದ್ಯಯಾ ಸರ್ವೇ ಸ್ಫೋಟನೀಯಾ ಧ್ರುವಯ್ಯತೆ ಗಂತುಮರ್ಹಸಿ ನಾಶಾರ್ಥಂ ಮುಂಡಿನ್ಸ್ ತ್ರಿಪುರವಾಸಿನಾಂ ತಮೋಧರ್ಮಂ ಸಂಪ್ರಕಾಶ್ಯ ನಾಶಯಸ್ವ ಪುರತ್ರಯಂ ಇತ್ಯೇವಮುಕ್ತ್ವಾ ಕಲೌಯುಗೇ ತಸ್ಯ ಕೃತ್ಯಂ ನಿರ್ದಿದೇಶ. ತತಶ್ಚೈವ ಪುನರ್ಗತ್ವಾ ಮರುಸ್ಥಲ್ಯಾಂ ತ್ವಯಾ ವಿಭೋ ಸ್ಥಾತವ್ಯಂ ಚ ಸ್ವಧರ್ಮೇಣ ಕಲಿರ್ಯಾವತ್ ಸಮಾವ್ರಜೇತ್ ಪ್ರವೃತ್ತೇತು ಯುಗೇ ತಸ್ಮಿನ್ ಸ್ವೀಯೋಧರ್ಮ ಪ್ರಕಾಶ್ಯತಾಂ ಶಿಷ್ಯೈಶ್ಚ ಪ್ರತಿಶಿಷ್ಯೈಶ್ಚ ವರ್ತನೀಯಸ್ತ್ವಯಾ ಪುನಃ ಮದಾಜ್ಞಯಾ ಭವದ್ಧರ್ಮ ವಿಸ್ತಾರೈ ಯಾಸ್ಯತಿ ಧ್ರುವಂ ಮದನುಜ್ಞಾ ಪರೋನಿತ್ಯಂ ಗತಿಂ ಪ್ರಾಪ್ಸ್ಯಸಿ ಮಾಮಕೀಂ ಇತಿ. ಅಸ್ಯೈವ ಪುಂಸಃ ಶಿಷ್ಯ ಪ್ರತಿಶಿಷ್ಯಾಃ ಲೋಕೇ ಜೈನಧರ್ಮಾನುಯಾಯಿನಃ ಅಥ ಸ ಮಾಯಾಮಯಃ ಪುರುಷಃ ಆತ್ಮಸದೃಶಾನ್ ಚತುರೋ ಮುಂಡಿನಃ ಪುರುಷಾನ್ ಸ್ವಸ್ಮಾತ್ ಸೃಷ್ಟ್ವಾ ಆತ್ಮನಾ ಕಲ್ಪಿತಂ ಶಾಸ್ತ್ರಂ ತಾನ್ ಪಾಠಯಿತ್ವಾ ತೈಸ್ಸಹ ತ್ರಿಪುರಾಸುರಾಣಾಂ ನಗರ ಪ್ರಾಂತಮಾಸಸಾದ. ತತ್ರ ಗತ್ವಾ ನಾರದಂ ಮನಸಾ ಸಸ್ಮಾರ. ಝಟಿತ್ಯೇವ ನಾರದೋ ಮಹರ್ಷಿಃ ತತ್ರ ಆವಿರ್ಭೂಯ ಅಂಗೀಕೃತ ತದಭ್ಯರ್ಥನಃ ಸನ್
तेषां मुंडिना

ವೈಚಿತ್ರ ಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾ ಯೋಗೀವ ಯಃ ಸ್ವೇಚ್ಛಯ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಯಹಾ ಪೂರ್ವ ಪಕ್ಷ ಸುರೇಶ್ವರಾಚಾರ್ಯ ಜೀ ನೇ ಪೂರಾ ಕಾ ಪೂರಾ ಈ ಶ್ಲೋಕ ಮೇ ದಾರ್ಶನಿಕ ಪಕ್ಷಕ್ಕೋ ಉಪಸ್ಥಾಪಿತ ಕಿಯಾ ಹೈ. ಪರಮಾತ್ಮ ಅಕೇಲೆ ಹೀ ಸಾರೇ ಜಗತ್ಕೋ ಉತ್ಪನ್ನ ಕರ್ತಾ ಹೈ. ಇಸ್ಸೆ ಯೇ ಸಿದ್ಧ ಹುವಾ ವೇದಾಂತ ಕೆ ದೃಷ್ಟಿ ಸೇ ಕಿ ಪರಮಾತ್ಮ ಖುದ್ ಅಕೇಲೆ ಹೀ ಉಪಾದಾನ ಕಾರಣ ಭೀ ಬನ್ ಜಾತಾ ಹೈ ಔರ್ ನಿಮಿತ್ತ ಕಾರಣ ಭೀ ಬನ್ ಜಾತಾ ಹೈ ಔರ್ ಸಹಕಾರಿ ಕಾರಣ ಭೀ ಖುದ್ ಬನ್ ಜಾತಾ ಹೈ. ಯೇ ಪ್ರಥಮ ಶುಲಕ ಕಾ ಆಶಯ ಹೈ. ಇಸ್ ಪರ್ ಅಸಹಮತಿ ವ್ಯಕ್ತ ಕರ್ತೆ ಹುಯೆ ಅನ್ಯ ದಾರ್ಶನಿಕ ಲೋಕ ಕಹತೆ ಹೈ ಕಿ ಯೇ ಸಂಭವ ಹೀ ನಹೀ ಹೈ. ಏಕ ಹೀ ವಸ್ತು ಏಕ ಹೀ ವ್ಯಕ್ತಿ ಕಿಸಿ ಕಾರ್ಯಕ್ಕೆ ಪ್ರತಿ ವಹ ಉಪಾದಾನ ಕಾರಣ ಭೀ ಬನೆ ಔರ್ ನಿಮಿತ್ತ ಕಾರಣ ಭೀ ಬನೆ ಔರ್ ಸಹಕಾರಿ ಕಾರಣ ಭೀ ಬನೆ ಯೇ ಸಂಭವ ನಹೀ. ಕಹೀ ದೇಖಾ ನಹೀ ಗಯಾ ಹೈ, ಅನುಭವ ಮೇ ನಹೀ ಆಯಾ, ದೇಖಾ ನಹೀ ಗಯಾ ಹೈ. ಸರ್ವತ್ರ ಯಹಿ ಪ್ರಸಿದ್ಧಿ ಹೈ, ಅನುಭವ ಮೇ ಆಯಾ ಹೈ, ಪ್ರಮಾಣ ಭೀ ಯಹಿ ಹೈ ಕಿ ಕಿಸಿ ಭೀ ಕಾರ್ಯಕ್ಕೆ ಲಿಯೆ ಉಪಾದಾನ ಕಾರಣ ಭಿನ್ನ ಹೋನಾ ಚಾಹಿಯೇ ಔರ್ ನಿಮಿತ್ತ ಕಾರಣ ಭಿನ್ನ ಭಿನ್ನ ಹೋನಾ ಚಾಹಿಯೇ. ಯೇ ಸಾರಾ ಕಾ ಸಾರಾ ವಿಶ್ವ ಪ್ರಪಂಚ ಪರಮಾಣು ಸೇ ಉತ್ಪನ್ನ ಹುವಾ ಹೈ, ಪರಮಾಣು ಉಪಾದಾನ ಕಾರಣ ರೂಪಾ ಹೈ. ಈ ಬಾತ್ ಸಮಜ್ ಲೇನಾ ಆಪ್. ಯೇ ನ್ಯಾಯ ದರ್ಶನ ಔರ್ ವೈಶೇಷಿಕ ದರ್ಶನೋ ಕಿ ಮಾನ್ಯತಾ ಹೈ. ಸೃಷ್ಟಿ ಕೆ ಆದಿ ಮೇ ಚಾರ್ ವಸ್ತು ನಿತ್ಯ ಹೈ, ಪಾಂಚ ವಸ್ತು ನಿತ್ಯ ಹೈ. ಈಶ್ವರ ನಿತ್ಯ ಹೈ, ಈಶ್ವರ ಕಭಿ ಪೈದಾ ನಹೀ ಹೋತಾ ಕಿಸಿ ಸೇ ಔರ್ ಕಭಿ ನಾಶ ನಹೀ ಹೋತಾ ಹೈ ಕಿಸಿ ಕೆ ದ್ವಾರಾ. ಈಶ್ವರ ನ ಕಿಸಿ ಸೇ ಪೈದಾ ಹೋತಾ ಹೈ ಔರ್ ನ ಕಿಸಿ ಸೇ ನಾಶ ಹೋತಾ ಹೈ, ನ ಸ್ವಯಂ ನಷ್ಟ ಹೋತಾ ಹೈ. ಈಶ್ವರ ಕೋ ನಾಶ ಕರ್ನೆ ಕಾ ಕೋಯಿ ನಿಮಿತ್ತ ನಹೀ, ಕೋಯಿ ಕಾರಣ ನಹೀ ಹೈ ಔರ್ ಈಶ್ವರ ಖುದ್ ಭೀ ನಷ್ಟ ನಹೀ ಹೋಗಾ. ಅನ್ಯ ಕೋಯಿ ವ್ಯಕ್ತಿ ಭೀ ಅನ್ಯ ಕೋಯಿ ವಸ್ತು ಭೀ ಈಶ್ವರ ಕಿ ಸತ್ತಾ ಕೋ ನಾಶ ಕರ್ನೆ ಮೇ ಸಮರ್ಥ ನಹೀ ಹೈ. ಇಸ್ಲಿಯೇ ಈಶ್ವರ ನಿತ್ಯ ಹೈ, ಅಜನ್ಮಾ ನಿತ್ಯ ಹೈ. ಉಸ್ಕೆ ಸಾಥ್ ಸಾಥ್ ನೈಯಾಯಿಕ ವೈಶೇಷಿಕ ಲೋಕ ಕಹತೆ ಹೈ ಕಿ ಪರಮಾಣು ಭೀ ಇಸಿ ತರಹ ನಿತ್ಯ ಹೈ. ಪರಮಾಣು ಕೋ ಕೋಯಿ ಕಿಸಿ ನೇ ಬನಾಯಾ ನಹೀ, ವಸಿಷ್ಠ ಕೆ ಆರಂಭ ಮೇ ಹೀ ಥೇ ಔರ್ ಪರಮಾಣು ಕೋ ನಾಶ ಕರ್ನೆ ಕಾ ಕೋಯಿ ಕಿಸಿ ಕೆ ಪಾಸ್ ಕ್ಷಮತಾ ನಹೀ. ಈಶ್ವರ ಮೇ ಭೀ ಪರಮಾಣು ಕೋ ನಷ್ಟ ಕರ್ನೆ ಕಿ ಕ್ಷಮತಾ ನಹೀ ಹೈ, ಕ್ಯೋಂಕಿ ಇನ್ ಪರಮಾಣು ನಿತ್ಯ ಹೈ. ಉಸಿ ತರಹ ವೇ ಲೋಗ ಕಾಲ್ ಕೋ ನಿತ್ಯ ಮಾನತೆ ಹೈ, ಸಮಯ ಕೋ ನಿತ್ಯ ಮಾನತೆ ಹೈ ನ್ಯಾಯ ವೈಶೇಷಿಕ ಲೋಗ. ಯೇ ಜೊ ಸಮಯ ಹೈ ವಹ ಭೀ ನಿತ್ಯ ಹೈ, ಸಮಯ ಕೋ ಕಿಸಿ ನೇ ಬನಾಯಾ ನಹೀ ಔರ್ ಸಮಯ ಕಭಿ ನಷ್ಟ ನಹೀ ಹೋಗಾ. ಜಿತ್ನೆ ಭೀ ಬನ್ನೆ ವಾಲೆ ಪದಾರ್ಥ ಹೈ ವೋ ಕಿಸಿ ಸಮಯ ಮೇ ಬನೆಂಗೆ ಔರ್ ಜಿತ್ನೆ ಭೀ ನಷ್ಟ ಹೋನೆ ವಾಲೆ ಪದಾರ್ಥ ಹೈ ವೋ ಕಿಸಿ ನ ಕಿಸಿ ಸಮಯ ಮೇ ನಷ್ಟ ಹೋಗೆ. ಸಮಯ ನ ಉತ್ಪನ್ನ ಹೋಗಾ ನ ನಷ್ಟ ಹೋಗಾ. ಇಸಿಲಿ ತೀಸರ ನಿತ್ಯ ವಸ್ತು ಕಾಲ ಮಾನತೆ ಹೈ ನೈಯಾಯಿಕ ಔರ್ ವೈಶೇಷಿಕ ದಾರ್ಶನಿಕ ಲೋಗ. ಔರ್ ಚೌಥ ನಿತ್ಯ ವಸ್ತು ದಿಕ್ ದಿಶಾಯೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವೃದ್ಧ ಅಧ, ಯೇ ಜೊ ದಿಶಾಯೆ ಇನ್ಕೋ ಭೀ ನಿತ್ಯ ಮಾನತೆ ಹೈ. ಔರ್ ಪಾಂಚವಾ ನಿತ್ಯ ಮಾನತೆ ಹೈ ಮನ್, ಮನ್ ಭೀ ನಿತ್ಯ ಹೈ ಕ್ಯೋಂಕಿ ಪರಮಾಣು ರೂಪ ಹೈ ಇಸ್ಲಿ ಮನ್ ಭೀ ನಿತ್ಯ ಹೈ. ಆತ್ಮ ನಿತ್ಯ ಹೈ. ಅನಿತ್ಯ ಕ್ಯಾ ಹೈ ತೋ ಫಿರ್ ತುಮಾರೆ ಸಾಮ್ನೆ ಬೋಲೆ ಇನ್ಕೆ ದ್ವಾರ ಉತ್ಪನ್ನ ಹುಯೆ ಹುಯೆ ಜೊ ಕಾರ್ಯ ಹೈ ವೋ ಅನಿತ್ಯ ಹೈ. ಇಸ್ಲಿ ಪದಾರ್ಥ ದೋ ಪ್ರಕಾರ ಕೆ ಹೋತೆ ಹೈ, ಕಾರ್ಯರೂಪ ಪರಮಾಣು ರೂಪಾಶ್ಚ. ಯೇ ಜೊ ಪೃಥ್ವಿ ಅಭಿ ಹಮ್ ಜೊ ದೇಖ್ ರಹೆ ಹೈ ಯೇ ಕಾರ್ಯರೂಪ ಹೈ, ನಷ್ಟ ಹೋಗಾ ತೋ ಈ ಪೃಥ್ವಿ. ಲೇಕಿನ್ ಯೇ ಪೃಥ್ವಿ ಜಿ